0: ಕೇಳದಾಗ ತಿಳಿದಾಗ ತಿಳಿದಾಗ
1: ಕೇಳದಾಗ ಕೇಳದಾಗ
0: ಜೋಡದಾಗ ಜೋಡದಾಗ
1: ತಗದಿದ್ದಾಗ ಜೋಡುತ್ತಾ
0: ತಗದಿದ್ದಾಗ ಜೋಡುತ್ತಾ
1: ಜೋಡುತ್ತಾ.